ಜಂಶಚೇಪತೆ ಪ್ರಿಯಾನುಜಂ ತ್ವದಂಗ್ರಿ ಮೂಲಯೇನರ ಭಜಂತಿ ಹೀನ ಮತ್ಸರಾ ಪತಂತಿ ನೋ ಭವಾರ್ಣವೇ ವಿತರ್ಕ ವೀಚಿ ಸಂಕುಲೇ ವಿವಿಕ್ತವಾಸಿನ ಸದಾ ಭಜಂತಿ ಮುಕ್ತಯೇ ಮುದಾ ನಿರಸ್ಯ ಇಂದ್ರಿಯಾದಿಕಂ ಪ್ರಯಾಂತಿ ತೇ ಗತಿಂ ಸ್ವಕಂ.

ಅಧಿಪತ್ಯಮಯಂ ಸಮಂತಪರ್ಯಾಯೇ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂ ತದಪರಾರ್ಧಾತ್ ಪೃಥಿವ್ಯಯೇ.

ನಮ ಆರ್ಯ ಲಕ್ಷಣ ಶೀಲವ್ರತಾಯ ನಮ ಉಪಶಿಕ್ಷಿತಾತ್ಮನ ಉಪಾಸಿತ ಲೋಕಾಯ ನಮ ಸಾಧುವಾದ ನಿಕಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಶ್ರೀಮದ್ಭಗವತ್ ಚರಣ ಚಂಚರೀಕಾ ಮುಮುಕ್ಷುರುಪಾಸಕಾಭಿಮತಾನುರೂಪ ಗುಣ ವಿಭವೈಶ್ವರ್ಯಶೀಲಾದ್ಯನವಧಿಕಾ ಅತಿಶಯ ಸಂಖ್ಯ ಕಲ್ಯಾಣ ಗುಣಗಣಾಂ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ ಶ್ರೀರಾಮಚಂದ್ರಂ ಶರಣಮಹಂ ಪ್ರಪದ್ಯೇ. ಓಂ ಅಪ್ರಮೇಯ ಕೃಪಾರತ್ನಾಕರಾಯ ಭಗವತೇ ಶ್ರೀರಾಮಚಂದ್ರಾಯ ನಮಃ. ಚರಣಕಮಲೇಷು ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ನಮಸ್ಕರೋಮಿ.

0: ಆತ್ಮನಿಯಂ ಸರ್ವಾಂಗೇಶು ಸ್ಥಾನಂ ಸಮರ್ಪಯಾಮಿ.
1: ಓಂ ಅಸೂಯೋ ವಸರವತೇ ನೀಲಗ್ರೀವೋ ಬಿಲೋಹಿತಃ ಉದೈಣಂ ಗೋಪ ಹರಿಷಣ್ ನರಿಣ.